ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯ ಗಾರದುಡು ತಂಬುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯ ಗಾರದುಡು ತಂಬುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯ ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿತ ಕಯನು ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿ

0: ಸೈರಂ ಗಣೇಶ್. ಸೈರಂ ದೀಪಿಕಾ.
1: ಸೈರಂ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಂ ಸೈರಂ ಸೈರಂ ಅಕ್ಕ ಸೈರಂ.

ಗುರ ಮೀಸೆಗ ಜಟಾಜೂಟ ಮುನು ತಿರುಮುನು ಮೆರೆಯಗ ಮಾರದುಡು ತಂಬುರ ಮೀಸ ಜಟಾಜೂಟ ಮುನು ತಿರುಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾಜೂಟ ಮುನು ತಿರುಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನು ತ್ರಿಶೂಲಂಬುದಾತ್ರಿ ಪುತುಹರುಡು ತದಿಂ ತದಿಂ ತದಿಂ ತದಿ

0: ಸೈರಾಮ್ ಗಣೇಶ್. ಸೈರಾಮ್ ದೀಪಿಕಾ.
1: ಸೈರಾಮ್ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಾಮ್ ಸೈರಾಮ್ ಸೈರಾಮ್ ಅಕ್ಕ ಸೈರಾಮ್.